ಶ್ರೀ ಕೃಷ್ಣ ಗೋವಿಂದ ಹರಿ ಮುರಾರಿ ಹೇ ನಾಥ ನಾರಾಯಣ ವಾಸುದೇವ. ರೇಡಿಯೋ ಪ್ರಸ್ವಾನಿ 1701 ಎಂ ಪರ್ ಆಪ್ ಹೈ ಇಸ್ ನಯೀ ಸುಬಹ ಆಪ್ಕಿ ಸತಾಕ್ಷಿ ಕೆ ಸಾಥ್ ಔರ್ ಆಜ್ ಸೆ ಏಕ್ ನಯೇ ಸಫರ್ ಕಿ ಆಜ್ ಕೆ ದಿನ್ ಕೆ ಸಾಥ್ ನಯೀ ಶುರುವಾತ್. ಜೀವನ ಆಧಾರ್, ಜೀ ಹಾಂ, ಇಸಿ ಕಾರ್ಯಕ್ರಮ ಮೇ ಆಜ್ ಸೆ ಹೋಗಿ ಆಪ್ ಸೆ ಮುಲಾಕಾತ್. ಜೀವನ ಕಾ ಆಧಾರ್ ವೋ ಈಶ್ವರ್ ಪರಮಾತ್ಮ ವಾಹೆಗುರು ಈಸಾ ಮಸೀಹ್, ಆಪ್ ಉಸೆ ಜೋ ಭೀ ನಾಮ ದೇ ದೇ ವೋ ಹೈ ಔರ್ ಆಪ್ಕೆ ಜೀವನ್ ಕಿ ನಯ್ಯಾ ಕೋ ಪಾರ್ ಲಗಾನೆ ವಾಲಾ ಭೀ ವಹೀ ಹೈ. ತೋ ಚಲಿಯೆ ಉಸ್ ಖುದಾ ಕಿ, ಉಸ್ ಈಶ್ವರ್ ಕಿ, ಉಸ್ ಪರಮ ಪಿತಾ ಪರಮೇಶ್ವರ್ ಕಿ, ಉಸ್ ಸಚ್ಚೆ ಬಾದಶಾಹ ಕಿ ಕರ್ತೇ ಹೈ ಆಜ್ ಏಕ್ ಬಾರ್ ಫಿರ್ ಸೆ ವಂದನಾ. ಜೀವನ್ ಆಧಾರ್ ಮೇ ಸತಾಕ್ಷಿ ಕೆ ಸಾಥ್ ಸಿರ್ಫ್ ಔರ್ ಸಿರ್ಫ್ ರೇಡಿಯೋ ಬ್ರಿಸ್ವಾನಿ 1701 ಎಂ ಪರ್.